ಮಾತಾಡ ಇರ್ಲಿ ಒಂದ್ರೆ ಬಿರಾಟ್ ಖುಷಿ ಚೋರಿ ಜಾಪಾಯ ಕಂಪ್ಯೂಟರ್ ಕಿಂತ ದುಃಖೆ ತೊ ಪಾಯ್ ಚಟಾನೆ ಕಂಪ್ಯೂಟರ್ ಬಿಕ್ರಿ ಗೌರ್ನೆ ಶಿಕಾವನೆ ಅನಿ ಮಾರ್ಮತ್ ಗೌರ್ನೆ ನೇಪಾಲ ಕೈ ನಂಬರ್ ಒನ್ ಹಾರೋ ಅಂಡ್ ಸ್ಟಾರ್ಟ್ಅಪ್ ಎಜುಕೇಶನ್ ಸೆಂಟರ್ ಹೋ ನೀವು ಸಿಪಿಎನ್ ಮತ್ತೆ ಕಂಪ್ಯೂಟರ್ ಪಾವನು ಕಾ ಸಾಥೆ ಕಂಪ್ಯೂಟರ್ ಶಿಕಾವನೆ ರೊಕ್ಕೈ ಕೋತಮ್ ಬಿಗ್ರಿ ಹಾಲೆ ಮಾ ಘರ್ ಮಾ ಬಿಗ್ರೋ ಘರ್ ಮೈ ಬ್ಯಾಂಕ್ ಮೈ ಅವೇ ಸ್ಕೂಲ್ ಆಫೀಸ್ ದುನ್ ಸುಕೈ ಸ್ಯಾಂಗ್ ಸಂಸ್ಥಾ ಮಾ ಬಿಗ್ರೋ ತೈ ಆಯರ ಬನಾವನೆ ಸುವಿಧಾ ಪಿನ್ ಛ ಜೂಸಿ ಇಂಗ್ಲಿಶ ಲ್ಯಾಂಗ್ವೇಜ್ ಕಕ್ಷಾ ಕುಪಿನ್ ವ್ಯವಸ್ಥಾ ಚಾ ಹೋಯ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಫೋಟೋಕಾಪಿ ಮಿಷಿನ್ ಇಂಟರ್ಕಮ್ ಸಿಸ್ಟಮ್ ಇನ್ವರ್ಟರ್ ಸೋಲಾರ್ ಸಿಸ್ಟಮ್ ಅವ ಇನ್ವರ್ಟರ್ ಬ್ಯಾಟರಿ ಪನಿ ಪೈಂಚ ಸಿಸಿ ಕ್ಯಾಮೆರಾ ಭರ್ಪರ್ ದು ಇಂಟರ್ನೆಟ್ ಪನಿ ಜೋಡಿ ಚಾ ತಾವ್ ಹಿಡೇರ್ ಫಿರ್ ದುಃಖ ಪಾಯಲಾನ್ ಝೂಸಿ ಅವೇ ಫೋನ್ ನಂಬರ್ 0125547887 98 4 20 35 541 ಅ ಗುಡ್ ವೆರಿ ಗುಡ್ ವೆರಿ ಗುಡ್।